0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಆವ ಕಾರ್ಯಕ್ಕೂ ಮೊದಲು ನಿಮ್ಮ ಪೂಜೆ ತಾಯಿ ತಂದೆಯರು ಕಲಿಸಿದ ಪೂಜೆ. ಹಾಡಿದ್ದಾರೆ ಪಾವನಿ ಕಾಶಿನಾಥ್ ಮತ್ತು ಪೂಜಾರಾವ್, ರಚನೆ ಕೆಳದಿ ವೆಂಕಣ್ಣ ಕವಿ. Welcome to today's devotional music program. Dear listeners, let us begin the program with the composition of Keladi Venkanna Kavi, sung by Pavani Kashinath and Pooja Rao. Aava karyakku modulu nimma pooje, thai thandeyaru kalisida pooje.

ಇನ್ನೀಗ ಸಂಗೀತಾನಂದ ಅವರ ದನಿಯದಿ ಪುರಂದರದಾಸರ ರಚನೆ ಆಡಿದನು ರಂಗ ಅದ್ಭುತದಿಂದಲಿ. ನೌ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಾಂಗ್ ಬೈ ಸಂಗೀತಾನಂದ. ಆಡಿದನು ರಂಗ ಅದ್ಭುತದಿಂದಲಿ.

ಸರಿತಾ ಜೋಶಿ ಅವರ ದನಿಯಲ್ಲಿ ಇಂದ್ರನಾರಾಯಣ ರೈ ಬರೆದಿರುವ ಆಜಾ ಮೇರೆ ಲಾಲ್ ಕಿಲಾವ್ ನೌ ಒನ್ ಮೋರ್ ಭಜನ್ ರಿಟನ್ ಬೈ ಇಂದ್ರನಾರಾಯಣ ರೈ ಸಂಗ್ ಬೈ ಸರಿತಾ ಜೋಶಿ ಆಜಾ ಮೇರೆ ಲಾಲ್ ಕಿಲಾವ್.

ಸಂಗೀತ ಕಟ್ಟಿ ಅವರ ದನಿಯಲ್ಲಿ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ್ತ ರಚನೆ ಪ್ರಸನ್ನ ವೆಂಕಟದಾಸರು. ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ್ತ ರಿಟನ್ ಬೈ ಪ್ರಸನ್ನ ವೆಂಕಟದಾಸ ಸಾಂಗ್ ಬೈ ಸಂಗೀತ ಕಟ್ಟಿ.

0: ಉಳ್ಳವರು ಶಿವಾಲಯವ ಮಾಡುವರು. ಬಸವಣ್ಣನವರ ರಚನೆ, ಹಾಡಿದ್ದಾರೆ ಮೌನೇಶ್ ಕುಮಾರ್ ಚಾವಣಿ.
1: ಉಳ್ಳವರು ಶಿವಾಲಯವ ಮಾಡುವರು, ಕಾಂಪೋಸಿಷನ್ ಆಫ್ ಬಸವಣ್ಣ, ಸಂಗ್ ಬೈ ಮೌನೇಶ್ ಕುಮಾರ್ ಚಾವಣಿ.

0: ಮೌನೇಶ್ ಕುಮಾರ್ ಚಾವಣಿ ಅವರಿಂದ ಮತ್ತೊಂದು ಗೀತೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಬಸವಣ್ಣನವರ ರಚನೆ.
1: ಅನದರ್ ಕಾಂಪೋಸಿಷನ್ ಆಫ್ ಬಸವಣ್ಣ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಸಂಗ್ ಬೈ ಮೌನೇಶ್ ಕುಮಾರ್ ಚಾವಣಿ.

ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೇರಿಯಸ್ ಕಾಂಪೋಸಿಷನ್ಸ್ ರೆಂಡರ್ಡ್ ಬೈ ವೇರಿಯಸ್ ಆರ್ಟಿಸ್ಟ್. ದಿಸ್ ಡಿವೋಷನಲ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್,

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವಿದುಷಿ ಆರ್ ಚಂದ್ರಿಕಾ, ಭಾಗವಹಿಸುವ ವಿದ್ಯಾರ್ಥಿನಿ ಅರುಂಧತಿ ಕೃಷ್ಣನ್.
1: ಹಿಂದಿನ ತರಗತಿಯಲ್ಲಿ ಯಾವುದು ಪಾಠ ಆಗ್ತಾ ಇತ್ತು?
2: ಸಾಮರಾಗದಲ್ಲಿ ನಿಮಿಷಮಯನ ರಾಮಾಯಣರಾಗ, ಮೈಸೂರು ವಾಸುದೇವಾಚಾರ.
1: ಎಷ್ಟು ಪಾಠ ಆಗಿದೆ ಅರುಂಧತಿ? ಅದು
2: ಪಲ್ಲವಿ ಅನುಪಲ್ಲವಿ ಪಾಠ ಆಗಿದೆ.
1: ಚರಣ ಇನ್ನೂ ಶುರು ಮಾಡಿ?
2: ಚರಣ ನಾ ಶುರು ಮಾಡಿಲ್ಲ.
1: ನೀವು ಮಾಮೂಲಿನಂತೆ ಆರೋಹಣ ಅವರೋಹಣ ಹಾಡ್ಬಿಟ್ಟು ಪಲ್ಲವಿ ಸಂಗತಿಗಳು ಅನುಪಲ್ಲವಿದೆಲ್ಲ ಎರಡೆರಡು ಸಲ ಹಾಡ್ಕೊಂಡು

0: ಪಲ್ಲವಿ ಅನುಪಲ್ಲವಿ ಏನು ಅನುಮಾನ ಇದ್ದಂಗಿಲ್ಲ ಅಲ್ವಾ ಅರುಂಧತಿ? ಚೆನ್ನಾಗಿ ಅರ್ಥ ಆಗಿದೆಯಾ ನಿಮಗೆ? ಅನುಪಲ್ಲವಿ ಸಾಹಿತ್ಯ ಬರ್ಕೊಳ್ತೀರಾ? ಹರಿಹರ
1: ಹರಿಹರ
0: ಮಂತ್ರ ಮುನಕು
1: ಮಂತ್ರ ಮುನಕು
0: ಜೀವ ವರ್ಣಾತ್ಮಕುಡು
1: ಜೀವ ವರ್ಣಾತ್ಮಕುಡು
0: ಹರಿಹರ ಮಂತ್ರ ಮುನಕು
1: ಹರಿಹರ ಮಂತ್ರ ಮುನಕು
0: ಜೀವ ವರ್ಣಾತ್ಮಕುಡು
1: ಜೀವ ವರ್ಣಾತ್ಮಕುಡು
0: ಸುರರಿಪು
1: ಸುರರಿಪು
0: ರಾವಣುನಿ
1: ರಾವಣುನಿ
0: ನಿಗ್ರಹಿಂಚಿನ ವಾಡು
1: ನಿಗ್ರಹಿಂಚಿನ ವಾಡು
0: ಹರಿಹರ ಮಂತ್ರ ಮುನಕು ಜೀವ ವರ್ಣಾತ್ಮಕುಡು
1: ಹರಿಹರ ಮಂತ್ರ ಮುನಕು ಜೀವ ವರ್ಣಾತ್ಮಕುಡು
0: ಸುರರಿಪು ರಾವಣುನಿ
1: ಸುರರಿಪು ರಾವಣುನಿ
0: ನಿಗ್ರಹಿಂಚಿನ ವಾಡು
1: ನಿಗ್ರಹಿಂಚಿನ ವಾಡು
0: ಪರಮಭಕ್ತುಲನೆಲ್ಲ
1: ಪರಮಭಕ್ತುಲನೆಲ್ಲ
0: ಪಾಲಿಂಚುವಾಡು
1: ಪಾಲಿಂಚುವಾಡು
0: ಪರಮಪುರುಷುಡು
1: ಪರಮಪುರುಷುಡು
0: ಅತಡೆ
1: ಅತಡೆ
0: ಇಲ್ಲಿ ಪರಮಪುರುಷುಡು ಅತಡೆ ಅಂತ ಬಂದಿರುತ್ತೆ ಹಾಡ್ಬೇಕಾದ್ರೆ. ವಾಸುದೇವುಡನಿ
1: ವಾಸುದೇವುಡನಿ
0: ತಿಳಿಸಿ
1: ತಿಳಿಸಿ
0: ನಿಮಿಷಮೈನ ರಾಮಾಯಣರಾದ ಈ ಪರಮಭಕ್ತುಲನೆಲ್ಲ
1: ಪರಮಭಕ್ತುಲನೆಲ್ಲ
0: ಪಾಲಿಂಚುವಾಡನಿ ಪಾಲಿಂಚುವಾಡು
1: ಪಾಲಿಂಚುವಾಡು
0: ಪರಮ ಪುರುಷುಡತಡೆ
1: ಪರಮ ಪುರುಷುಡತಡೆ ಪರಮ
0: ಪರಮ ಪುರುಷುಡತಡೆ
1: ಪರಮ ಪುರುಷುಡತಡೆ
0: ವಾಸುದೇವುಡನಿ ತಿಳಿಸಿ
1: ವಾಸುದೇವುಡನಿ ತಿಳಿಸಿ
0: ನಿಮಿಷಮಯನ ರಾಮಾಯಣದ ಒಂದ್ಸರ್ತಿ ಚರಣದ ಸಾಹಿತ್ಯ ಓದಕ್ಕಾಗತ್ತಾ? ಓದ್ತೀರಾ? ಏನ್ ಬರ್ಕೊಂಡಿದ್ದೀರಾ?
1: ಹರಿಹರ ಮಂತ್ರ ಮುನಕು ಜೀವ ವರ್ಣಾತ್ಮಕುಡು ಸುರರಿಪು ರಾವಣುನಿ ನಿಗ್ರಹಿಂಚಿನ ವಾಡು ಪರಮಭಕ್ತುಲನೆಲ್ಲ ಪಾಲಿಂಚುವಾಡು ಪರಮ ಪುರುಷುಡತಡೆ
0: ಪರಮ ಪುರುಷ ಅತಡೆ ಅವನೇ ಅಂತ ಅತಡೆ ಅಂದ್ರೆ ಅವನೇ ಕೂಡ್ಸ್ ಹೇಳ್ದಾಗ ಪರಮ ಪುರುಷುಡು ಅತಡೆ
1: ಪರಮ
0: ಪುರುಷುಡು ಅತಡೆ ಅಂತ ಹೇಳ್ತಾರೆ ಮಾತಾಡುವಾಗ. ಈಗ ಕೂಡ್ಸಿ ಹೇಳಿದಾಗ ಪರಮ ಪುರುಷುಡು ಅತಡೆ
1: ಪರಮ ಪುರುಷುಡತಡೆ ವಾಸುದೇವುಡನಿ ತಿಳಿಸಿ ನಿಮಿಷಮಯನ ರಾಮಾಯಣರಾಗ.
0: ಈಗ ಚರಣ ಕೂಡ ಮೂರಕ್ಷರ ಬಿಟ್ಟು ಪ್ರಾರಂಭ ಆಗ.

ಮೊದಲನೇ ಧೃತದಲ್ಲಿ ಕೂಡ ರೀ ಕಾಲದಲ್ಲಿದೆ. ಸರಿ ಮಾಗ ಅದು ಕೆಳಗೆ ಹಾಕೊಳ್ಳಿ. ರೀ ಮತ್ತೆ ಎರಡಕ್ಷರ ಕಾಲದಲ್ಲೇ ಇದೆ. ಸರಿ ಎರಡನೇ ಧೃತದಲ್ಲಿ ಪ್ರಾರಂಭದಲ್ಲಿ ಸರಿ ಸಾ ಮೂರು ಎರಡನೇ ಕಾಲದಲ್ಲಿ ರೀ ಅದು ಕೆಳಗೆ ಹಾಕೊಳ್ಳಿ.

ಈಗ ಸುಮ್ಮನೆ ಧೃತಕ್ಕೆ ಬಿಡಿಸಿ ಹಾಡ್ತಾ ಇದ್ದೀನಿ ನಾನು, ಆ ತರ ಹಾಡುವಾಗ ಬಿಡಿಸೋದು ಬೇಡ. ಅರ್ಥ ಇದಾಗತ್ತಲ್ಲ, ಈಗ ಎಲ್ರಿಗೂ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ ಲಘುವಿನ ಭಾಗ ಮೊದಲನೇ ಧೃತ ಎರಡನೇ ಧೃತ. ಈಗ ಪೂರ್ತಿ ಒಂದ್ಸಲ ನಾ ಹಾಡ್ತೀನಿ,

ಲಘುವಿನ ಭಾಗ ಸಾರಿ ಗರಿ ಸ ಅಂದ್ರಲ್ಲ ಕೆಳಗಡೆ ಗೆರೆ ಸದಪ ದಾದಪ್ಪ ಕೆಳಗಡೆ ಚುಕ್ಕಿ ಇಟ್ಕೊಳ್ಳಿ. ಇನ್ನೊಂದ್ಸಲ ಲಘುವಿನ ಭಾಗ

0: ಅಪ್ಪ ಇಲ್ಲಿವರೆಗೂ ಅಭ್ಯಾಸ ಮಾಡಿ, ಮುಂದಿನ ತರಗತಿಯಲ್ಲಿ ಕೃತಿ ಮುಗಿಸ್ಬಿಡೋಣ.
1: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ವಿದುಷಿ ಆರ್ ಚಂದ್ರಿಕಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅರುಂಧತಿ ಕೃಷ್ಣನ್. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಸುಖಿಯಾ ಬಿಲಾವಲ್, ಖಯಾಲ್ ವಿಲಂಬಿತ್ ಜಪ್ತಾಲ್, ದೇವಿ ದುರ್ಗೆ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ರಾಗ್ ಸುಖಿಯಾ ಬಿಲಾವಲ್, ಝಪ್ತಾಳ್ ದೇವಿ ದುರ್ಗೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವೀರೇಶ್ವರ್ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಇನ್ನೀಗ ರಾಗ್ ಸಂಪೂರ್ಣ ಮಾಲ್ಕೌನ್ಸ್ ಖಯಾಲ್ ವಿಲಂಬಿತ್ ತೀನ್ ತಾಲ್ ಬರಜ ರಹೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ವೀರೇಶ್ವರ್ ಹಿರೇಮಠ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಸಂಪೂರ್ಣ ಮಾಲ್ಕೌನ್ಸ್ ಖ್ಯಾಲ್ ವಿಲಂಬಿತ್ ತೀನ್ ತಾಲ್ ಬರಜ ರಹೇ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಸಾರಂಗಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್ ಅಂಡ್ ಸಾರಂಗಿ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್.
2: This program is the contribution of Akashwani Dharwad, Anytime Indian Music.

ಮೃದಂಗ ಸಹಕಾರದಲ್ಲಿದ್ದಾರೆ ಡಾಕ್ಟರ್ ವಿ ಕೃಷ್ಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಗಣನಾಯಕಂ, ರುದ್ರಪ್ರಿಯರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ಆಕಾಶವಾಣಿ, ದಿಸ್ ಇಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತವರ್ಷಿಣಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ರಾಧಿಕಾ ಭಾಸ್ಕರ್. ಶಿ ಇಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಡಾಕ್ಟರ್ ವಿ ಕೃಷ್ಣ. ಇನ್ ದ ಬಿಗ್ನಿಂಗ್ ರಾಧಿಕಾ ಭಾಸ್ಕರ್ ಪ್ರೆಸೆನ್ಸ್ ಗಣನಾಯಕಂ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ರುದ್ರಪ್ರಿಯರಾಗ ಆದಿತಾಳ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಧಿಕಾ ಭಾಸ್ಕರ್ ಅವರಿಂದ ವೀಣಾವಾದನ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಸರಸ್ವತಿ ನಮೋಸ್ತುತೆ. ಸರಸ್ವತಿ ರಾಗ ರೂಪಕತಾಳದಲ್ಲಿದೆ, ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಕೃತಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಸರಸ್ವತಿ ನಮೋಸ್ತುತೆ ಇನ್ ಸರಸ್ವತಿ ರಾಗ ಆದಿತಾಳ ಕಂಪೋಸ್ಡ್ ಬೈ ಜಿಎನ್ ಬಾಲಸುಬ್ರಹ್ಮಣ್ಯಂ.

ಕೇಳುಗರೆ, ರಾಧಿಕಾ ಭಾಸ್ಕರ್ ಅವರಿಂದ ವೀಣಾ ವಾದನವನ್ನು ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಡಾ ವಿ ಕೃಷ್ಣ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ ಕೃಪಯ ಪಾಲಯ ಶೌರ್ಯ. ಚಾರುಕೇಶಿರಾಗ ಮಿಶ್ರ ಚಾಪುತಾಳದಲ್ಲಿದೆ ಸ್ವಾತಿ ತಿರುನಾಳರ ಕೃತಿ. Dear listeners, you are listening to a Veena recital by Radhika Bhaskar. She is accompanied on the mridangam by Dr. V. Krishna. Continuing the program, Radhika Bhaskar now presents Krupaya Palaya Shaure in Charukeshi Raga, Mishra Chaputala, composed by Swati Thirunal.

ರಾಧಿಕಾ ಭಾಸ್ಕರ್ ತಮ್ಮ ವೀಣಾ ವಾದನವನ್ನು ಒಂದು ತಿಲ್ಲಾನದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಕಾಪಿರಾಗ ಛಾಪುತಾಳದಲ್ಲಿದೆ ವೀಣೆ ಶೇಷಣ್ಣನವರ ರಚನೆ. ರಾಧಿಕಾ ಭಾಸ್ಕರ್ ಕನ್ಕ್ಲೂಡ್ಸ್ ಹರ್ ವೀಣಾ ರಿಸೈಟಲ್ ವಿತ್ ತಿಲ್ಲಾನ ಇನ್ ಕಾಪಿರಾಗ ಛಾಪುತಾಳ, ಕಂಪೋಸ್ಡ್ ಬೈ ವೀಣೆ ಶೇಷಣ್ಣ.

0: ಇದುವರೆಗೂ ರಾಧಿಕಾ ಭಾಸ್ಕರ್ ಅವರ ವೀಣಾ ವಾದನವನ್ನು ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಡಾಕ್ಟರ್ ವಿ ಕೃಷ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Dear listeners, you are listening to a Veena recital by Radhika Bhaskar. She was accompanied on the mridangam by Dr. V. Krishna. This program is a contribution of Akashavani.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಸ್ ಹಲ್ದನ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಸಾರನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಸಜನ ಘರ ಬೈ, ಧೃತ್ ತೀನ್ ತಾಲ್, ಮಾನೆ ಜೀತ್ ಮಾನೋ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಎಸ್ ಎಸ್ ಹಲ್ದನ್ಕರ್. ರಾಗ್ ಸಾರನಟ್, ಖ್ಯಾಲ್ ವಿಲಂಬಿತ್ ಏಕತಾಲ್, ಸಜನಾ ಘರು ಬೈ, ಧೃತ್ ತೀನ್ ತಾಲ್, ಮಾನೆ ಜೀತ್ ಮಾನೋ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಸ್ ಹಲ್ದನ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಂಕರ್ ಕೋಡಿಮಟ್ಟಿ, ಹಾರ್ಮೋನಿಯಂ ಟಿವಿ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸಂಜಯ್ ಬಂಧೋಪಾಧ್ಯಾಯ್ ಅವರಿಂದ ಸಿತಾರ್ ವಾದನ, ರಾಗ್ ಬೃಂದಾವನಿ ಸಾರಂಗ್, ಆಲಾಪ್ ಜೋಡ್ ಮಧ್ಯಲಯ ಝಪ್ತಾಲ್ ಧೃತ್ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಎಸ್ ಎಸ್ ಹಲ್ದನ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ, ವೈಲಿನ್ ಬೈ ಶ್ರೀ ಟಿ ವಿ ಕಬಾಡೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಸಂಜಯ್ ಬಂಡೋಪಾಧ್ಯಾಯ್, ರಾಗ್ ಬೃಂದಾವನಿ ಸಾರಂಗ್, ಆಲಾಪ್ ಜೋಡ್ ಮಧ್ಯಲಯ ಝಪ್ತಾಲ್ ಅಂಡ್ ಧೃತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂಜಯ್ ಬಂದೋಪಾಧ್ಯಾಯ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಸಂಜಯ್ ಬಂಡೋಪಾಧ್ಯಾಯ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಲಿಸೋಣ. ವಯಲಿನ್ ಸಹಕಾರ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್. ಸುಬ್ರಹ್ಮಣ್ಯನ ಶುದ್ಧ ಧನ್ಯಾಸಿರಾಗ ಆದಿತಾಳದಲ್ಲಿದೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ವೋಕಲ್ ರೆಂಡಿಷನ್ ಬೈ ಡಾಕ್ಟರ್ ಶೇಷಪ್ರಸಾದ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಸುಬ್ರಹ್ಮಣ್ಯೇನ ರಿಚನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್. ಸೆಟ್ ಟು ಶುದ್ಧ ಧನ್ಯಾಸಿರಾಗ ಆದಿತಾಳ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್. ಇನ್ನೀಗ ಕೇಳಿ ತ್ಯಾಗರಾಜರ ರಚನೆ ಎಟುಲ ಬ್ರೋತ್ ವೋ ತೆಲಿಯಾ, ಚಕ್ರವಾಕರಾಗ ಮಿಶ್ರ ಛಾಪು ತಾಳದಲ್ಲಿದೆ. ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಡಾ ಶೇಷಪ್ರಸಾದ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ನೌ ಎಟುಲ ಬ್ರೋತ್ ವೋ ತೆಲಿಯಾ ಸೆಟ್ಟು ಚಕ್ರವಾಕರಾಗ ಮಿಶ್ರ ಚಾಪುತಾಳ, ರಿಟನ್ ಬೈ ತ್ಯಾಗರಾಜಾ.

ಇದುವರೆಗೂ ಡಾ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ, ವೈಲಿನ್ ಸಹಕಾರ ನೀಡಿದವರು ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard vocal rendition by Dr. Sheshaprasad. Accompanists were on the violin, M.S. Govindaswamy, on the mridangam, M.R. Sainath. This program is a contribution of Akashwani Bengaluru, Anytime Indian Music.

0: This is Ragam 24/7 DTH Indian Classical Music Channel.
1: ಇದು ರಾಗಂ 24/7 ಡಿಟಿಎಚ್ ವಾಹಿನಿ. ನಾದ ಗಂಗೆಯ ನಿತ್ಯ ಪುಷ್ಕರ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸೋಣ. ಪಕವಾದ್ಯದಲ್ಲಿ ವೈಲಿನ್ ಸಹಕಾರ, ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಕೇಳಿ ರಾಗತಾನ ಪಲ್ಲವಿ, ಭೈರವಿರಾಗ ಖಂಡ ಜಾತಿ ತ್ರಿಪುಟ ತಾಳ ಖಂಡನಡೆ. This is Ragam 24/7, anytime, Indian music. Welcome to today's Carnatic Classical Music Program. Dear listeners, in today's program, we bring you vocal rendition by Dr. Nagavalli Nagaraj. Accompanies are on the violin, Vidwan Mysuru Ardayakar, on the mridangam, Vidwan M.T. Rajakesari, on the khanjira, Vidwan B.N. Chandramouli. Let us listen to Raga Thana Pallavi, set to Bhairavi Raga, Khanda Jati, Triputa Thala, Khanda Nade.